ತರಿ ತಜ್ಜಣ್ಣ ತಜ್ಜಣ್ಣು ತದ್ದೆಮ್ಮಿ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂಬ.